ಕ್ಲೇಶವಿದೆ. ಪಾಕಿಸ್ತಾನ, ಭಾರತ್, ಬಾಂಗ್ಲಾದೇಶ್, ಶ್ರೀಲಂಕಾ ನರಿನ ಟೀಮನ್ನು ಬರಹಿರಾಸ್ ನಾಕ್ ಔಟ್ ಮರ್ಹಲೆ ಲಪಾರ ಕ್ವಾಲಿಫೈ ಕಳೆದ. ಏಷ್ಯನ್ ಗೇಮ್ಸ್ ಕಾಲ್ ಉಜ್ಬೆಕಿಸ್ತಾನ್ ಕ್ರಿಕೆಟ್ ಮುಕಾಬಲೆ ರಾಜ್ ಬದಪ್ತ ಇಲಾನ್ ಕ್ಲೇಶವಿದೆ. ದ ನರಿನ ಅವತನನಾದ್ವಾಳು ಇವೆಂಟ್ ಶೆಡ್ಯೂಲ್ ಗ್ರೂಪ್ ಸೌ ನಾಕ್ ಔಟ್ ಮರ್ಹಲೆ ತಫ್ಸೀಲಾತ್ ಮಾಹಿತರಾಗಲಿದೆ. ನರಿನ ಇವೆಂಟ್ ಕಿ ಬಾ ಮಜ್ಮೂಯಿ ತೋ ಗಲಸ್ ಟೀಮನ್ನು ಬರಹ ಹಲಿ ಜನನ ಮುಕಾಬಲೆ ಕಿ ಬಾ ತೋ ಟೀಮನ್ನು ಶಾಮಿಲ್ ವಿ. ನರಿನ ಕ್ರಿಕೆಟ್ ಮುಕಾಬಲೆ ಕಿ ಪಾಕಿಸ್ತಾನ್, ಭಾರತ್, ಬಾಂಗ್ಲಾದೇಶ್, ಶ್ರೀಲಂಕಾ ಆಲ್ಮಿ ದರ್ಜೆ ಬಂದೆ ಬನ್ಯಾದ್ ಬಂದೆ ಬರಹ ನಾಕ್ ಔಟ್ ಮರ್ಹಲೆ ಕಿ ಜೈ ಜೋಡ್ಕೊಂಡಿದೆ. ವಲಿ ಅಫ್ಘಾನಿಸ್ತಾನ್, ಹಾಂಗ್ಕಾಂಗ್, ಜಪಾನ್, ಮಲೇಷಿಯಾ, ನೇಪಾಲ್ ಒಮಾನ್ ಬ ಇಬ್ತದೈ ಮರ್ಹಲೆ ಕಿ ಯು ಬಲ್ಸರ ಮಹಮಹಕಿಗಿ ಚಿದಾಗೈನ ಬ ಸಲೂರ್ ಟೀಮುನ ನಾಕ್ ಔಟ್ ಮರ್ಹಲೆ ತ ಕ್ವಾಲಿಫೈ ಕವಿ. ಏಷ್ಯನ್ ಗೇಮ್ಸ್ ಕೆ ಬಾದ ಜನನಾ ಕ್ರಿಕೆಟ್ ಮುಕಾಬಲೆ ಸೆಪ್ಟೆಂಬರ್ ಮ್ಯಾಚ್ ತೆ ಒಲಸ ಮಿನಿಟಿನ ತರ್ದು ಇಷ್ಟ ಮಿನಿಟಿ